0: ಬಿಆರ್ ಪವಾರ್ ಸಾಟಿಗಲ್ಲಿ ಸೋಲಾಪುರ್.
1: ಜಗಪ್ರಸಿದ್ಧ ದಿಗ್ದರ್ಶಕ್ ಡಾಕ್ಟರ್ ಜಬ್ಬಾರ್ ಪಟೇಲ್, ಸಿನಿ ಅಭಿನೇತ್ರಿ ಸರ್ಲಾ ಯೇವ್ಲೇಕರ್, ಗಾಯಿಕಾ ಅಭಿನೇತ್ರಿ ಫೈಯಾಜ್ ಅಶಾ ನಾಮವಂತಾನಿ ಆಪಲ್ಯಾ ಅಭಿನಯಾಚಿ ಸುರುವಾತ್ ಕೇಲಿ ತಿ ಲಲಿತ ಕಲಾ ಮಂದಿರ್ ಯಾ ಸಂಸ್ಥೆಚಾ ನಾಟಕಾತುನ್. ವೇಗವೇಗ್ಯಾ ನಾಟ್ಯ ಪ್ರಯೋಗಾಂದ್ವಾರೆ ಶೇಕಡೋ ಕಲಾವಂತಾನಾ ರಂಗಭೂಮಿಸೆ ದರವಾಜೆ ಉಘಡೂನ್ ದೇಣಾರ್ಯಾ ಲಲಿತ ಕಲಾ ಮಂದಿರಾವಿಷಯೀ ಅಧಿಕ ಜಾಣೂನ್ ಘೇಣ್ಯಾಸಾಠಿ ಐಕೂಯಾ ಸೋಲಾಪುರಿ ರಂಗಭೂಮಿಸಾ 100 ವರ್ಷಾಂಚಾ ಮೌಖಿಕ ಇತಿಹಾಸ ಉಲ್ಗಡಣಾರಿ ಮಾಲಿಕಾ ಸೋಲಾಪುರಚೀ ನಾಟ್ಯಗಾಥಾ. ಐಕಾಯ್ಲಾ ವಿಸರೂ ನಕಾ, ದಿನಾಂಕ 1 ಜೂನ್ 2026 ಪಾಸೂನ್ ಸೋಲಾಪುರಚೀ ನಾಟ್ಯಗಾಥಾ ದರರೋಜ್ ಸಕಾಳಿ 9:20 ಆಕಾಶವಾಣಿಚ್ಯಾ ಸೋಲಾಪುರ್ ಕೇಂದ್ರಾವರುನ್.